ಆಕಾಶವಾಣಿ ಇಂಫಾಲ್. ಗಸಿ ಇರಾಯ್ ನುಮಿತ್ ಥವಾನ್ಗೆ ಥಾಸಿ ಸಕಾಬ್ ದಲಿಸಿಂಗ್ ಅಮಗ ಜಮಾಪನಿ ಫುನಿಪಾನ್ ಸೆಪ್ಟೆಂಬರ್ಗೆ ತಾಂಗ್ ತರಾಮಾಥೋಯ್ ಇಂಗ್ ಲಿಸಿಂಗ್ ಅನಿ ಕುಂಟರುಕ್ ಹೌಜಿಕ್ ಅಯುಕ್ಕೆ ಪುಂಗ್ ಮಂಗ ಮಖಾಯ್ ತಾಕಿಬಗ ಲೊನೆನ ಆಕಾಶವಾಣಿ ಇಂಫಾಲ್ಗೆ FM ಸಂಗಾಯ್ ಚೆನಲ್ಗೆ ಥೌರಂ ಪರೆಂಗ್ ಸಂದೋಕ್ ಪಾಹುಜರಿ. ಸಂದೋಕ್ಚರಿಬ ಥೌರಂ ಅಸಿ ಮೆಗಹರ್ಷ ಮಹುಂ ದಶಮಿಕ್ ಮಂಗಾದನಿ. ಅಂಗನ್ಬ ಅಯುಕ್ ಅಸಿದ ಥೌರಂ ತಾಬಿರಿಬ ಖ್ವಾಯ್ ಪುಂ ನಮಕ್ಪು ಲೊಯ್ಟೋಂಗ್ಬಂ ರಂಜನಾನ ಇಕೊಕ್ ನೋನ ಖುರುಂಜರಿ ತರಾಮ್ ನೋಕ್ಚರಿ.

ಸಾಧು ವೈಷ್ಣವ್ ಕೈಯಾಗಿ ಥಮೋಯ್ದ ತುಳಸಿ ಮಲಾಪಾಯ್ದುನ ಸಕ್ನರಿ ಶೋನರಿ ನಗುನ್ಬು ತತ್ತನ ನಹಾಕಿ ಮಿಂಗ್ಲೇನ್ ಚಾಮ ಚಾಮ ಒಯ್ಬ ಹೇ ಮಪು ಇವುಂಗು ಸೋಂಜರಿ ನಹಕ್ಬು ಲೇಪ್ತನ.

ಆಕಾಶವಾಣಿ ಇಂಫಾಲ್. ಹೌಜೆ ಗಸಿ ನೋಮಗಿ ಸೆನೆಲಸಿಗಿ ಮಖಾತಾನ ಸಂತೋಕ್ಸರಕದಬ ಥೌರಂ ಸಿಂಗ್ ಸಂಲಗ್ನ ನಿಂಶಿಂಜರಿ. ಹೌಜಿ ಅಯೋಗ ಪುಂಗ್ ತರುಕ್ ಮಿನಿಟ್ ತರಾ ಚಪ್ಪ ಮತಂದ ಲಾಂಥೋಕ್ಸಗನಿ ಸಿದ ಹಿದಾಗ್ ಪುಂಗ್ ತರುಕ್ ಮಿನಿಟ್ ತರಾ ಮಂಗ ಥಂಜರಿ ಲೇಬಾಗ್ ನಿಂಬಿಸೈ ಮಥಂಗ್ ಮಥಂಗ್ ಒಯ್ನ ಮಣಿಪುರಿ ಮತಂ ಇಸೈ ಸಿಂಗ್ ಲಾಂಥೋಕ್ತುನ ತಹಂಜಗನಿ ಅಯೋಗ ಪುಂಗ್ ತರುಕ್ ಮಿನಿಟ್ ಕುನ್ ಮಂಗ ಪುಂಗ್ ತರುಕ್ ಮಿನಿಟ್ ನಿಂಫು ಥಂಜರಿ ರೇಡಿಯೋ ಕ್ಲಾಸ್ ಜಮರಿ ಮರಿಫು ತರಾ ಮಂಗ ಸುಬ ತಾಂಕ ಥೌರಂ ಅಸಿದ ತಹಂಜಗನಿ ಕ್ಲಾಸ್ ಏಟ್ ಕಿ ಹಿಂದಿ ಸಬ್ಜೆಕ್ಟ್ ಕಿ ಲೆಸನ್ ನಂಬರ್ ಫೋರ್ ಥೌರಂ ಅಸಿ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಎಸ್ ಸಮಗ್ರ ಶಿಕ್ಷಾ ಮಣಿಪುರ್ಗೆ ತೆಂಗ್ಬಾಂಗ ಲೋನ ಪುಥೋಕ್ಷಬನೇ.

ನಿಮ್ಮ ಮಪಾಲದು ಹವಾಯಿಗ ನಿಂಠಿನ ಥೋಂಗ್ದುನ ಚಾರಬದಿ ಚಾನಿಂಗ್ ಥಕ್ನಿಂಗ್ದವ ಫಹಲಿ. ನಿಮ್ಮಕು ಸುಗಾಯ್ಬ ತುಲಾ ಮಂಗ ಫದಿಗೋ ಮರು ಚಾಮಚ್ ಅನಿ ಎಲೈಸಿ ಚಾಮಚ್ ಅಮ ಇಸಿಂಗ್ ಲಿಟರ್ ಮಖಾಯ್ದ ಪುಂಖಾಯ ಮ ಫುಟ್ಲಬಗ ಹೈರಿಬ ಮಹಿ ಅದು ನೋಮದ ತುಲಾ ಮರಿ ಅನಿರಕ್ ಥಕ್ಲಬದಿ ಅರುಮ್ ಲೈಹೌ ಫಹನ್ಬ ಗಮಿ. ನಿಮ್ಮ ಮನ ಅನೌಬ ತುಲಾ ಅಮ ಜನಂ ಗ್ರಾಮ ಮರಿ ಕಾಲ್ಮಿಸ್ ಗ್ರಾಮ ತರ ನಿಮ್ಮ ಮನ ಅರಿಬ ತುಲಾ ಅಮ ಮಿಥಿ ಗ್ರಾಮ ಕುಂಥ್ರಾ ಮಯಾಮಸಿ ಘೀದ ಫಜನ ಗೌಬಿರಬ ಮತುಂಗ್ದ ಥುಮ್ ಖರ ಥಕ್ಸಿನ್ಬಿರಗ ಸೇಂ ಗ್ರಾಮ ತರ ಇಸಿಂಗ್ ಖರದ ಯಾಂದುನ ಥಕ್ಪದ ಅಂಗಾಂಗಿ ಪುಕ್ತ ತಿಲ್ ಲೈಬ ಪುಕ್ ಕಂಖತ್ಪ ಅಮಾಂಗ್ಬ ಯೈಥಬ ಲೋಕ್ನಸಿಂಗ್ಬ ಫಹನ್ಬ ಗಮಿ. ನಿಮ್ದಗಿ ಸುಂಬ ಥಾವ್ದಿ ಅಪಾತ್ಪ ಫುಗ್ರಿ ಅಮಸುಂ ಸಾಫತ್ಪ ಉನ್ಸಾಗಿ ಲೈನಾನಸಿಂಬ ಲೈನಾ ಕಯಾಸಿ ಫಹನ್ಬ ಗಮಿ. ಮತಾಂಗ್ ಅಸಿದ ಅಸಿಗಿದಮಕ್ತದಿ ಸಿದ ಹಿದಾ ಲಾಂಥೋಕ್ಚಬ ಲೋಜರೆ. ಅದೊಮ್ನ ಥೌರಂ ತಾಬಿರಿಬ ಅಸಿ ಆಕಾಶವಾಣಿ ಇಂಫಾಲ್ಗಿ FM ಸಂಗೈ ಚೆನ್ನಿಲ್ದಗಿನಿ.

0: ꯑꯃ ꯐꯥꯎꯖꯩ ꯍꯥꯏꯕ ꯇꯥꯔꯦ, ꯃꯔꯨꯞꯁꯤꯡꯅ
1: ꯍꯣꯏ
0: ꯊꯦꯡꯅꯕꯤꯔꯝꯒꯗꯕ ꯈꯨꯗꯣꯡꯆꯥꯗꯕꯗꯣ, ꯃꯔꯝ ꯑꯁꯤꯅ ꯑꯩꯈꯣꯏꯒꯤ ꯂꯩꯕꯤꯔꯤꯕ ꯀꯟꯁꯔꯟ ꯑꯣꯐꯤꯁꯔ, ꯄ꯭ꯔꯣꯒ꯭ꯔꯥꯝ ꯑꯣꯐꯤꯁꯔꯁꯤꯡꯅ ꯈꯟꯅꯕꯤꯔꯒ ꯍꯟꯗꯛꯀꯤ ꯂꯥꯛꯀꯗꯧꯔꯤꯕ ꯋꯤꯟꯇꯔ ꯐꯤꯛꯁ ꯄꯣꯏꯟꯠ ꯆꯥꯔꯖꯁꯤꯗꯗꯤ ꯊꯣꯏꯗꯣꯛꯅ ꯌꯥꯝꯅ ꯍꯦꯟꯅ ꯑꯍꯣꯡꯕꯗꯤ ꯂꯩꯔꯛꯂꯣꯏꯗ꯭ꯔꯥ ꯍꯥꯏꯕꯒꯤ
1: ꯍꯣꯏ
0: ꯋꯥꯈꯟꯗ ꯈꯟꯖꯕ ꯑꯃꯈꯛꯇꯤ ꯂꯩ, ꯑꯗꯣ ꯃꯔꯨꯞ ꯑꯩꯈꯣꯏ ꯄꯨꯟꯅ ꯑꯗꯨꯝ ꯉꯥꯏꯃꯤꯟꯅꯕ ꯇꯥꯔꯤ, ꯑꯗꯣ ꯊꯣꯏꯗꯣꯛꯅ ꯌꯥꯝꯅ ꯍꯦꯟꯅ ꯑꯌꯨꯛꯇ ꯊꯥꯔꯝꯃꯒ ꯅꯨꯡꯗꯥꯡꯗ ꯍꯦꯛꯇ ꯍꯨꯟꯈꯤꯕꯒꯤ ꯃꯑꯣꯡꯗꯨꯗꯤ ꯂꯩꯒꯅꯤ ꯍꯥꯏꯅ ꯈꯟꯖꯗꯦ.
1: ꯅꯧꯅ ꯆꯪꯂꯛꯄ ꯑꯦꯅꯥꯎꯟꯁꯔꯁꯤꯡ ꯑꯁꯤ ꯃꯈꯣꯏꯗ ꯀꯔꯤꯒꯨꯝꯕ ꯇ꯭ꯔꯦꯅꯤꯡꯒꯨꯝꯕ ꯄꯤꯕꯤꯕ ꯂꯩꯕ꯭ꯔꯥ ꯍꯥꯏꯕꯁꯤ ꯋꯥꯍꯪꯕꯤꯔꯛꯏ?
0: ꯊꯕꯛ ꯑꯣꯏꯅ ꯆꯪꯂꯛꯂꯕꯅꯤ ꯆꯤꯇꯔꯟꯖꯟ, ꯑꯩꯈꯣꯏꯅ
1: ꯍꯣꯏ
0: ꯃꯌꯥꯝꯒꯤ ꯊꯧꯒꯜ ꯇꯧꯖꯗꯅ ꯅꯍꯥꯔꯣꯜꯒꯤ ꯈꯣꯟꯖꯦꯜꯒꯤ ꯊꯧꯃꯤ ꯑꯣꯏꯅ ꯂꯩꯖꯔꯤꯕꯁꯤ ꯑꯃꯔꯣꯝꯗ ꯌꯥ�ꯅ ꯁꯣꯏꯐꯗ�꯭ꯔꯕ ꯊꯕꯛ ꯑꯃ ꯑꯣꯏꯅ ꯑꯩꯈꯣꯏꯅ ꯂꯨꯅ ꯈꯟꯖꯅ ꯇꯧꯖ� ꯉꯥꯛꯇꯅꯤ, ꯑꯗꯨꯅ ꯊꯕꯛ ꯑꯣꯏꯅ ꯇꯧꯔꯕꯅꯤꯅ ꯆꯪꯂꯛꯂꯕꯅꯤꯅ ꯇ꯭ꯔꯦꯅꯤꯡ ꯍꯥꯏꯕꯁꯤꯃꯗꯤ ꯁꯣꯏꯐꯗ꯭ꯔꯦ ꯍꯥꯏꯅ ꯊꯝꯖꯒꯦ. ꯑꯗꯨꯅ ꯑꯩꯈꯣꯏꯒꯤ ꯍꯧꯖꯤꯛ ꯅꯧꯅ ꯆꯪꯕꯤꯔꯛꯂꯤꯕ ꯃꯔꯨꯞꯁꯤꯡ, ꯑꯅꯧꯕ ꯅꯍꯥꯔꯣꯜꯒꯤ ꯊꯧꯃꯤꯁꯤꯡꯁꯤ ꯊꯥ 2ꯒꯤ ꯆꯥꯡ ꯇ꯭ꯔꯦꯅꯤꯡ ꯇꯧꯏ ꯆꯤꯇꯔꯟꯖꯟ, ꯍꯧꯖꯤꯛ ꯍꯧꯖꯤꯛꯃꯛꯁꯨ ꯇ꯭ꯔꯦꯅꯤꯡ ꯐꯦꯁꯅꯤ ꯍꯥꯏꯅ ꯊꯝꯖꯒꯦ. ꯍꯥꯏꯕꯗꯤ ꯃꯈꯣꯏꯗ ꯅꯠꯇꯦ, ꯍꯧꯖꯤꯛ ꯂꯩꯖꯔꯤꯕ ꯅꯍꯥꯔꯣꯜꯒꯤ ꯈꯣꯟꯖꯦꯜꯒꯤ ꯊꯧꯃꯤ ꯑꯩꯈꯣꯏ ꯑꯗꯨꯝ ꯇ꯭ꯔꯦꯅꯤꯡ ꯐꯦꯁꯅꯤ ꯍꯥꯏꯅ ꯈꯟꯖꯩ. ꯑꯩꯈꯣꯏꯗ ꯇꯁꯦꯡꯅ ꯁꯨꯝ ꯇꯝꯈꯤꯕ ꯑꯃꯅ ꯂꯣꯏꯕ ꯅꯠꯇꯦ, ꯅꯍꯥꯔꯣꯜꯒꯤ ꯈꯣꯟꯖꯦꯜꯒꯤ ꯊꯧꯔꯝꯕꯨ ꯑꯣꯏꯔꯣ ꯑꯀꯥꯁꯕꯥꯅꯤ ꯏꯝꯐꯥꯜꯗ ꯁꯟꯗꯣꯛꯆꯔꯤꯕ ꯊꯧꯔꯝ ꯈꯨꯗꯤꯡꯃꯛꯁꯦ ꯃꯔꯨꯞꯁꯤꯡꯅꯁꯨ ꯑꯗꯨꯃꯛ ꯇꯥꯕꯤꯔꯝꯒꯅꯤ, ꯑꯍꯦꯟꯕ ꯀꯌꯥ ꯍꯥꯞꯀꯠꯂꯛꯂꯤꯕꯁꯤꯅꯤ, ꯑꯗꯨꯅ ꯑꯩꯈꯣꯏꯅ ꯑꯍꯥꯟꯕ ꯆꯪꯉꯛꯄꯗ ꯁꯨꯛꯊꯦꯡ ꯊꯦꯡꯅꯈꯤꯗꯕ ꯊꯧꯔꯝ ꯑꯩꯈꯣꯏ ꯍꯧꯖꯤꯛ ꯂꯥꯟꯊꯣꯛꯅꯕꯗꯨꯃ ꯍꯣꯠꯅꯖꯕꯗ ꯑꯋꯥꯕ, ꯑꯗꯒꯤ ꯅꯧꯅ ꯇꯝꯗꯕ ꯌꯥꯗꯕ ꯁ꯭ꯀꯤꯜ ꯀꯌꯥ ꯇꯝꯈꯠꯄꯁꯨ ꯑꯗꯨꯃꯛ ꯂꯩꯔꯤꯕꯅꯤ, ꯑꯗꯨꯅ ꯇ꯭ꯔꯦꯅꯤꯡꯁꯤ ꯑꯅꯧꯕ ꯆꯪꯉꯛꯄꯁꯤꯡꯁꯨ ꯑꯗꯨꯃꯛ ꯐꯖꯅ ꯇ꯭ꯔꯦꯅꯤꯡ ꯇꯧꯖꯗꯅ ꯍꯧꯖꯤꯛ ꯃꯌꯥꯝꯒꯤ ꯊꯧꯒꯜ ꯇꯧꯕ ꯍꯧꯔꯛꯂꯦ, ꯑꯗꯨꯒ ꯂꯩꯖꯔꯤꯕ ꯑꯩꯈꯣꯏꯁꯨ ꯄꯨꯟꯁꯤꯁꯦ ꯇꯝꯃꯒ ꯁꯤꯈꯤꯗꯣꯏꯅꯤ ꯍꯥꯏꯅꯩ ꯆꯤꯇꯔꯟꯖꯟ, ꯑꯗꯣ ꯑꯗꯨꯃꯥꯏꯅ ꯇꯧꯗꯅ ꯑꯩꯈꯣꯏꯁꯨ ꯇꯝꯖꯔꯤ, ꯃꯇꯝ ꯄꯨꯝꯅꯃꯛꯇ ꯂꯦꯡꯕꯤꯔꯛꯂꯝꯕ ꯑꯦꯛꯁꯄꯔꯠꯁꯤꯡꯗꯒꯤ ꯇꯝꯍꯧꯕ, ꯂꯣꯏꯅꯖꯔꯤꯕ ꯄ꯭ꯔꯣꯒ꯭ꯔꯥꯝ ꯑꯣꯐꯤꯁꯔꯁꯤꯡꯗꯒꯤ ꯇꯝꯖꯕ, ꯑꯃꯗꯤ ꯑꯩꯒ ꯇꯤꯟꯅꯖꯔꯤꯕ ꯑꯩꯒꯤ ꯃꯔꯨꯞ
1: ꯑꯩꯈꯣꯏ ꯃꯁꯦꯜ
0: ꯑꯁꯤ ꯑꯩꯈꯣꯏ ꯃꯁꯦꯜꯗꯒꯤ ꯇꯝꯖꯕ, ꯆꯤꯊꯤ ꯊꯥꯕꯤꯔꯛꯂꯤꯕ ꯃꯔꯨꯞꯁꯤꯡꯅ ꯄꯤꯕꯤꯔꯛꯄ ꯃꯇꯝ ꯃꯇꯝꯒꯤ ꯑꯍꯣꯡꯕ ꯁꯦꯝꯗꯣꯛꯆꯕ ꯌꯥꯕ ꯑꯩꯈꯣꯏꯒꯤ ꯃꯑꯣꯡ ꯃꯇꯧꯁꯤꯡꯗ ꯁꯦꯝꯗꯣꯛꯆꯗꯅ ꯇꯝꯕꯁꯤ ꯂꯦꯞꯆꯗ꯭ꯔꯤ, ꯇ꯭ꯔꯦꯅꯤꯡ ꯑꯗꯨꯃꯛ ꯇꯧꯔꯤ ꯍꯥꯏꯅ ꯊꯝꯖꯒꯦ.
1: ꯍꯟꯗꯛꯇ ꯂꯤꯂꯥ ꯃꯆꯥꯒꯤ ꯁ꯭ꯀ꯭ꯔꯤꯞ ꯀꯧꯈꯤꯕꯗꯨ ꯃꯇꯝ ꯀꯌꯥꯝ ꯀꯨꯏꯅ ꯂꯩꯔꯒ ꯇꯥꯕ ꯐꯪꯒꯗꯒꯦ ꯍꯥꯏꯅ ꯍꯪꯕꯤꯔꯛꯏ?
0: ꯃꯔꯨꯞꯀꯤ ꯆꯤꯊꯤ ꯑꯁꯤ ꯑꯩꯈꯣꯏꯅ ꯉꯁꯤ ꯅꯍꯥꯔꯣꯜꯒꯤ ꯈꯣꯟꯖꯦꯜꯒꯤ ꯆꯤꯊꯤ ꯄꯥꯎꯈꯨꯝꯁꯤꯗ ꯄꯥꯎꯈꯨꯝ ꯄꯤꯖꯔꯒꯁꯨ ꯆꯤꯊꯤ ꯑꯁꯤ ꯈꯔꯒꯤ ꯃꯇꯝ ꯈꯔꯒꯤ ꯃꯃꯥꯡꯗꯗꯤ ꯊꯥꯕꯤꯔꯛꯈꯤꯕ ꯑꯣꯏꯕꯗꯨꯅꯅꯤ ꯃꯁꯤ ꯐꯣꯡꯗꯣꯛꯄꯤꯔꯛꯂꯤꯕꯁꯦ. ꯃꯔꯨꯞꯅ ꯍꯪꯕꯤꯔꯤꯕ ꯑꯩꯈꯣꯏꯒꯤ ꯋꯥꯔꯤ ꯃꯆꯥꯒꯤ ꯁ꯭ꯀ꯭ꯔꯤꯞꯀꯤ ꯋꯥꯐꯝ ꯑꯁꯤ ꯇꯥꯕ ꯐꯪꯕꯤꯔꯝꯂꯅꯤ ꯍꯧꯖꯤꯛꯇꯤ ꯍꯥꯏꯅ ꯑꯩ ꯊꯝꯖꯒꯦ. ꯍꯥꯏꯔꯤꯕ ꯋꯥꯔꯤ ꯃꯆꯥ ꯑꯁꯤ ꯑꯩꯈꯣꯏꯅ ꯋꯥꯔꯤꯒꯤ ꯅꯥꯆꯣꯝ ꯍꯥꯏꯅ ꯊꯣꯟꯖꯗꯅ ꯃꯁꯤꯗ ꯋꯥꯔꯤ ꯃꯆꯥꯗꯁꯨ ꯅꯠꯇꯦ, ꯑꯩꯈꯣꯏꯒꯤ ꯇꯥꯡꯀꯛ ꯅꯥꯏꯕ ꯏꯄꯤꯁꯣꯗ ꯅꯥꯏꯕ ꯋꯥꯔꯤ ꯑꯁꯥꯡꯕ ꯀꯌꯥ ꯑꯃꯁꯨ ꯄꯨꯖꯔꯛꯈꯤꯒꯅꯤ, ꯃꯁꯤꯗꯁꯨ ꯅꯠꯇꯅ ꯑꯩꯈꯣꯏꯒꯤ ꯃꯁꯛ ꯅꯥꯏꯔꯕ ꯑꯣꯖꯥꯁꯤꯡꯅ ꯏꯕꯤꯕ ꯂꯥꯏꯔꯤꯛ ꯑꯣꯏꯅ ꯂꯩꯈ꯭ꯔꯕ ꯂꯥꯏꯔꯤꯛꯁꯤꯡ ꯄꯥꯕꯒꯤ ꯊꯧꯔꯝꯁꯨ ꯑꯗꯨꯃꯛ ꯌꯥꯎꯔꯛꯈꯤꯒꯅꯤ ꯃꯁꯤꯗ ꯑꯩꯁꯤꯗ ꯑꯗꯣ ꯍꯥꯏꯔꯤꯕꯁꯤꯡ ꯑꯁꯤ ꯑꯩꯈꯣꯏ ꯍꯧꯈꯤꯕ ꯅꯣꯡꯃꯥꯏꯖꯤꯡ ꯅꯨꯃꯤꯠꯇꯒꯤ ꯂꯥꯟꯊꯣꯛꯄ ꯍꯧꯖꯈ꯭ꯔꯦ, ꯑꯗꯨꯒ ꯉꯔꯥꯡꯁꯨ ꯑꯩꯈꯣꯏꯒꯤ ꯃꯔꯨꯞ ꯂꯣꯔꯤꯟꯗꯥꯅ ꯋꯥꯔꯤ ꯃꯆꯥ ꯑꯃ ꯄꯥꯊꯣꯛꯄꯤꯗꯅ ꯃꯌꯥꯝꯗ ꯂꯥꯟꯊꯣꯛꯄ ꯍꯧꯖꯈ꯭ꯔꯦ, ꯑꯗꯨꯒ ꯑꯩꯈꯣꯏ ꯍꯧꯖꯤꯛ ꯍꯧꯖꯤꯛ ꯆꯠꯂꯤꯕꯁꯤꯡꯁꯤꯅ ꯑꯌꯨꯛꯀꯤ ꯂꯥꯏꯖ ꯍꯥꯏꯅ ꯑꯩꯈꯣꯏ ꯃꯔꯨꯞ ꯄꯨꯁꯄꯔꯥꯅꯤꯅ ꯂꯥꯟꯊꯣꯛꯄꯤꯕꯅꯤ ꯆꯤꯇꯔꯟꯖꯟꯁꯤꯃ, ꯑꯗꯨ ꯁꯨꯃꯥꯏꯅ ꯂꯦꯞꯄ ꯂꯩꯇꯅ ꯃꯈꯟ ꯃꯈꯟꯒꯤ ꯋꯥꯔꯤ ꯃꯆꯥ, ꯇꯥꯡꯀꯛ ꯅꯥꯏꯕ ꯑꯁꯥꯡꯕ ꯋꯥꯔꯤ, ꯅꯨꯡꯉꯥꯏ ꯅꯨꯡꯉꯥꯏꯔꯕ ꯀꯌꯥ ꯑꯃ ꯄꯨꯗꯨꯅ ꯑꯗꯨꯃꯛ ꯂꯥꯛꯈꯤꯒꯅꯤ
1: ꯃꯈꯥ ꯇꯥꯔꯛꯄ ꯃꯔꯨꯞꯀꯤ ꯆꯤꯊꯤꯒꯤ ꯋꯥꯔꯣꯜꯗ ꯑꯁꯨꯝꯅ ꯍꯪꯕꯤꯔꯛꯂꯤ ꯍꯧꯖꯤꯛꯀꯤ ꯃꯇꯝꯗ ꯁꯥꯇ꯭ꯔꯁꯤꯡꯅ ꯆꯍꯤ ꯑꯃꯗ ꯃꯍꯩ ꯇꯝꯒꯗꯕ ꯅꯨꯃꯤꯠ ꯃꯁꯤꯡꯁꯨꯅ ꯐꯪꯗꯕꯁꯤꯅ ꯃꯔꯝ ꯑꯣꯏꯔꯒ ꯃꯍꯩꯔꯣꯏꯁꯤꯡꯒꯤ ꯑꯦꯀꯥꯗꯃꯤꯛ ꯀꯦꯔꯤꯌꯔꯗ ꯑꯉꯛꯄ ꯐꯪꯅ ꯑꯀꯥꯏꯕ ꯄꯤ ꯃꯁꯤ ꯀꯣꯛꯅꯅꯕ ꯄꯥꯝꯕꯩ ꯊꯤꯕꯒꯤ ꯃꯇꯝ ꯑꯣꯏꯔꯕꯔ ꯈꯜꯂꯤ ꯋꯥꯐꯝ ꯑꯁꯤꯗ ꯃꯔꯨꯞꯀꯤꯗꯤ ꯀꯔꯤ ꯃꯣꯠ ꯂꯩꯕꯤꯕꯒꯦ ꯍꯥꯏꯗꯨꯅ ꯑꯃꯨꯛꯁꯨ ꯍꯪꯕꯤꯔꯛꯂꯤ
0: ꯑꯆꯨꯝꯕꯃꯛꯅꯤ, ꯑꯩꯈꯣꯏꯒꯤ ꯃꯍꯩꯔꯣꯏꯁꯤꯡꯅ ꯂꯥꯏꯔꯤꯛ ꯇꯝꯕꯒꯤ ꯃꯇꯝ ꯁꯨꯅ ꯍꯥꯏꯗꯤ ꯅꯨꯃꯤꯠ ꯃꯁꯤꯡ ꯐꯖꯅ ꯇꯝꯕ ꯐꯪꯗꯕꯁꯤꯗꯤ ꯆꯤꯇꯔꯟꯖꯟ ꯍꯥꯏꯔꯤꯕ ꯈꯨꯗꯣꯡꯆꯥꯗꯕ ꯊꯦꯡꯅꯕ ꯑꯁꯤꯗꯤ ꯉꯁꯤ ꯉꯔꯥꯡꯇ ꯅꯠꯇ꯭ꯔꯦ ꯍꯥꯏꯅ ꯈꯟꯖꯩ ꯑꯩꯈꯣꯏꯅꯒ ꯀ꯭ꯂꯥꯁ 3-4ꯒ ꯀꯥꯔꯤꯉꯩ ꯃꯇꯝꯗ ꯕꯣꯏꯀꯣꯠ ꯇꯧꯔꯦ ꯍꯥꯏꯕ ꯅꯣꯡꯅꯤꯅꯤꯗꯨꯗꯤ ꯁ꯭ꯀꯨꯜ ꯆꯠꯇ꯭ꯔꯦꯅ ꯌꯥꯝ ꯍꯔꯥꯎꯔꯝꯕ ꯆꯤꯇꯔꯟꯖꯟ, ꯑꯗꯨꯒ ꯈꯔ ꯂꯩꯔꯒ ꯑꯩꯁꯦ ꯂꯥꯏꯔꯤꯛ ꯇꯝꯃꯤ ꯍꯥꯏꯕꯕꯨ ꯀꯥꯎꯔꯛꯄꯒꯤ ꯌꯥꯝ ꯅꯨꯡꯉꯥꯏꯇꯕ ꯇꯥꯡꯀꯛ, ꯑꯗꯒꯤ ꯇꯤꯟꯅꯔꯝꯕ ꯃꯔꯨꯞ ꯃꯄꯥꯡꯒ ꯊꯦꯡꯅꯈꯤꯗꯕꯒꯤ ꯌꯨꯝꯗ ꯑꯗꯨꯝ ꯂꯩꯁꯟꯕꯒꯤ ꯅꯨꯡꯉꯥꯏꯇꯕ, ꯄꯨꯔꯥ ꯑꯑꯣꯟꯕ ꯃꯍꯩꯔꯣꯏ ꯑꯃꯒꯤ ꯄꯨꯟꯁꯤꯗꯒꯤ ꯂꯥꯞꯊꯣꯛꯈꯤꯕ ꯃꯇꯥꯡ ꯀꯌꯥ ꯑꯃꯈꯣꯏꯃꯛꯁꯨ ꯊꯦꯡꯅꯖꯔꯛꯏꯅ ꯈꯟꯖꯩ ꯆꯤꯇꯔꯟꯖꯟ ꯍꯥꯏꯔꯤꯕ ꯑꯁꯤꯗꯤ ꯑꯩꯈꯣꯏꯒꯤ ꯑꯁꯨꯛꯀꯤ ꯃꯇꯤꯛ ꯅꯨꯡꯉꯥꯏꯇ꯭ꯔꯕ ꯑꯩꯈꯣꯏ ꯈꯨꯟꯅꯥꯏꯁꯤꯅ ꯊꯦꯡꯅꯐꯝ ꯊꯣꯛꯇꯕ ꯈꯨꯗꯣꯡꯆꯥꯗꯕꯅꯤ ꯍꯥꯏꯅ ꯑꯩ ꯊꯝꯖꯒꯦ
1: ꯑꯗꯨꯒ ꯂꯣꯏꯅꯅ ꯍꯧꯈꯤꯕ ꯑꯒꯁꯀꯤ ꯇꯥꯡ 24 ನುಮಿದಾಂವೈರಂ ಪುಂಗ್ ತರುಕ್ ಮಿನ ತರಾ ಚಪ್ಪ ಮತಂದ ಸಂದುಪಿಕಿವ ಉಮಾಥಿಲ್ ಮಯೇ ಲೇಕಾಯ್ದ ಪಂಗುಕಿವ ಟ್ರೆಡಿಷನಲ್ ಹೀಲಿಂಗ್ ಕೇಮ್ ಕಿ ಥೊರಂ ಸಂದುಪಿಕಿವ ಅದು ತಾಜವದ ಯಾಮ್ನ ನುಂಗೈವ ಫೌಜಕಿ ಥೊರಂ ಲಾಂಥುಕ್ಪಿಕಿಬಿ ಥೊಂಗಂಬಿ ಇರೋಂಬುಸು ಥಗಚ್ಚರಿ ಹೈದನ ಥಂಬಿರಲಿ
0: ಚಿತ್ತರಂಜನ್ ಅಯ್ಕೊಯ್ ಮಣಿಪುರ್ ಸೇ ಗಲ್ಲಿಂಗೈದೆ ಹೌನ ಸನಾಲೈ ಪಾಕ್ನಿ ಹೈನರಮಿ ಹೈನ ಹಲ್ಲಮನ್ ಸಿಂಗ್ನ ಥಂಬಿರಮಿ ಮಧುಮಕ್ಕಿ ಮಮ್ಮಿ ತಾರವ ಥೌರಮ್ನಿ ಹೈನ ಥಂಬಸಗೆ ಅಯ್ಕೊಯ್ ಟ್ರೆಡಿಷನಲ್ ಹೀಲಿಂಗ್ ಗಾನ ಹಾಯಿರಿಬಸಿ ಮಮಾಂಗೈದ ಸೈಂಟಿಸ್ಟ್ ಸಿಂಗ್ನಗ ಯಾಮ್ನ ಹೆನ್ನ ಥೊಯ್ನ ಪುಥೋರಕ್ತ್ರಿಂಗೈ ಹಿದಾ ಲಾಂಗ್ತಕ ಹಾಯ್ಬ ತಾರೆ ಮಿಯೋಯ್ಬ ಖುನಾಯ್ ಲಿಂಗ್ದುನ ಲಾಕ್ಪ ಕಾಂದ ಅಯ್ಕೊಯ್ಗೆ ಪಿಕ್ಚರ್ ಅಬಸು ಮಣಿಪುರ್ಗಿಸು ಅಯ್ಕೊಯ್ ಇಸಾನ ಇಸಾಬೋ ಕರಮ್ನ ಲಾಯೇಂಗ್ಜಬ ಯಾಬ ಕಮಾಯ್ನ ಥೋಕ್ಸ ಯಾವ ಅನಾ ಲಯೇಂಗ್ಸಿಂದಗೆ ಹಾಯ್ಬಸಿ ಅಹಲ್ಲಮನ್ಸಿಂದುದ ಥೊಯ್ದೊ ಹೆಂದೊಕ್ನ ದುಮ ಖಂ ಹೈಬ ಲೈರಮ್ಮಿ ಹೈನ ಖಂಜೆ ಹೈನಬಸು ಲೈ ಚಿತ್ತರಂಜನ್ ಅಯ್ಕೊಯ್ಗೆ ಮಾಲೇಮ್ಗೆ ಅತೈ ಮಫಮ್ದಗದಿ ಫಂಗ್ದವ ಅಯ್ಕೊಯ್ ಮಣಿಪುರ್ದ ಫಂಗ್ಬ ಹಿದಾಗ್ ಲಾಂಗ್ಥಕ್ಕಿ ಮಗುನ್ ಚೇಲಬ ಮೆಡಿಸಿನಲ್ ಪ್ಲಾಂಟ್ ಕ್ಯಾಮರೋಮ್ ಲೈ ಹೈನಸು ಖಂಗೈಸಿಂಗ್ನ ದುಮ ಹಾಯ್ಬಿಬ ಲೈರಿ ಅದನ್ನ ಮಸಿ ಅಯ್ಕೊಯ್ಗೆ ಯಾಮ್ನ ಚೌಥೋಕ್ಚವದುಮಕ್ನಿ ಅದು ಮಸಿಗ ಮೈ ಲೈನನ ಪಾಂಗ್ಥೋಕಿಬ ನುಮಿಟ್ ನಿನಿ ಚತಕಿಬ ಕೇಮ್ ಅಮದ ಅಯ್ಕೊಯ್ಗೆ ಮರುಪ್ ಥೌಂಗಂಬಿನ ಮಫಮ್ದುದ ಚತ್ತುನ ಮಫಮ್ದುದ ಲೈಬಿರಂಬ ಒಜ ಮಾಯ್ಬ ಇಮಾ ಮಾಯ್ಬಿ ಅದಗಿ ಅಖಂಗ್ ಅಹೈ ಮ್ಯಾಮ್ಗ ಉನ್ನದನ ಅದೈ ನಹಾಸಿಂಗ ವಾಯಿ ಶಾನದನ ಲಾಂಥೋಕ್ಸಕಿಬ ಥೌರಂ ಅಮಖಕ್ನಿ ಮಸಿಬು ತಾವದ ನುಂಗಾಯ್ ಹೈನ ಫೊಂಗ್ದೋಪಿರಪ್ಪ ಅಯ್ಕೊಯ್ಗೆ ಮರುಪ್ ಥೌಂಗಂಬಿ ಇರೋಮ್ದಸು ಸುಕ್ಸೋಯ್ ಚೋಯ್ದನ ಪೌದಂಜಗೆ ಅದುಗ ಥೌರಂ ಅದುದ ಸರುಕ್ ಯಾಬಿಕಿಬ ಅಖಂಗ್ ಅಹೈ ಒಜಾಸಿಂಗ್ಸು ಅಯ್ಕೊಯ್ಗೆ ಮರುಪ್ ಥೌಂಗಂಬಿಗೆ ಕುಥಾಂಗ್ದಗಿ ಮರುಪ್ ಬಿಜಯ್ ತೊಂಬ್ರಮ್ನ ಅಸುಮ್ನ ಹಾಯ್ಬಿರಇ ಹಾಯ್ನ ಯೌನನಬ ಅಯ್ಕೊಯ್ ಸೋಯ್ದನ ಅದುಮಕ್ ಪೌಜೇಂಜಗೆ ಹೈಬ ವಾಫಂ ಥಂಜಗೆ
1: ಮಖಾ ತಾರಕ್ಪದ ಅಸುಮ್ನ ಥಂಬಿರಲಿ ಹೌಕಿವ ಅಗಸ್ಟ್ ಕಿ ತಾಂಗ್ ಕುಂಥ್ರಾ ನಹರುಲ್ಗಿ ಖೊಂಚಿಲ್ಗಿ ಥೊರಮ್ದ ಉಸ್ತಾದ್ ಬಿಸ್ಮಿಲಾ ಖಾನ್ ಯುವ ಪುರಸ್ಕಾರ್ ಇಂಗ್ಲಿಷ್ ಸಿಂಗನಿ ಕುನ್ಮರಿ ಕುನ್ಮಂಗಾಗಿ ಒಯ್ನ ಮ್ಯೂಸಿಕ್ ಫಾರ್ ಡ್ಯಾನ್ಸ್ ಕೆಟಗೊರಿದ ಮನಾ ಫಂಕ್ರಬ ಡಾಕ್ಟರ್ ತಂಫಾ ಮನಿಲುಕ್ರಾಂಬು ಗೌರಿ ಹೌಬಂನ ಉನಬಿರಕ್ಪ ತಾವದ ನುಂಗಾಯ್ಜಕಿ ಡಾಕ್ಟರ್ ತಂಫಾ ಮನಿಲುಕ್ರಾಂ ಅಮದಿ ಗೌರಿ ಹೌಬಂಬುಸು ಥಗಚರಿ ಹೈದನ ಥಂಬಿರಲಿ
0: ಹೊಂದೋಕ್ಪಿರಕ್ಲಿಬ ಚಿಠಿಗೆ ತಾಂಕಕ್ಸಿಮದಿ ಸಿತರಂಜನ್ ಅಯ್ಕೊಯ್ ಆಕಾಶವಾಣಿ ಇಂಫಾಲ್ಗೆ ಯಾಮ್ನ ಚೌಥೋಕ್ಚವ ಒಯ್ಸವ ಅಮಖಕ್ನಿ ಹಾಯ್ನ ಥಂಜಗೆ ಅಯ್ಕೊಯ್ಗೆ ಪನ್ಬಿರಕ್ಲಿಬ ಡಾಕ್ಟರ್ ತಂಫಾಮನ್ನಿ ಲುಕ್ರಾಮ್ ಅಸೆ ಅಯ್ಕೊಯ್ಗೆ ಆಕಾಶವಾಣಿ ಇಂಫಾಲ್ಗೆ ಜನರಲ್ ಅನೌನ್ಸರ್ ಒಯ್ನ ಥೌಪು ಬಿರಿಬನಿ ಹೌಸಿ ಹೌಸಿ ಮಿಯಾಮ್ನ ನುಂಗ್ಸಿಬಿದನ ಕೊನ್ಸೆನ್ಸಿಂಗ್ ತಾಗದವುಗಿ ಗಾಯ್ದನ ಫೋನ್ ತೌಬಿರಕ್ತನ ಇಸೈ ಕಂಬಿದನ ವಾರಿ ವತಾಯಿ ಶಾನದನ ಮಿಯಾಮ್ಗ ಅದುಮ ಇತತ್ ತತನ ಖೊಂಜಿಲ್ಗಿ ಕುಥಾಂಗ್ದ ಇಮುಂಗ್ ಮನುಂಗ್ ಒಯ್ನ ಲೋಯ್ನಬಿರಿಬ ಅಮಖಕ್ನಿ ಹಾಯ್ನ ಥಂಜಗೆ ಅಸಿಗೊಂಬ ಅಯ್ಕೊಯ್ಗೆ ಆಕಾಶವಾಣಿ ಇಂಫಾಲ್ಗೆ ಥೌಮಿಗೆ ಲಕ್ತಗೆ ಅಸುಮ್ನಗ ಅಯ್ಕೊಯ್ಗೆ ತೊಯ್ದೊ ಹೆಂದೊಕ್ನ ಅಯ್ಕೊಯ್ ಡಾನ್ಸ್ ಕಿಲಂದ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ್ ಫಂಗ್ಬದ ಯಾವಿರೋಪಗೆ ನುಂಗಾಯ್ಬ ಮಿಕ್ಕುಪ್ತುಗ ಲೋಯ್ನನ ಅಯ್ಕೊಯ್ಗೆ ನಾರೋಲ್ಗೆ ಖೊಂಚಲ್ಗೆ ಥೌರಮ್ದ ವಾರಿ ವತಾಯಿ ಶಾನಬಗೆ ತಾಂಕ ಅಮಖ ಲಾಂಥೋಕ್ಚಕಿಬನಿ ಹಾಯಿರುವಸಿಮಕ್ತಿ ಅಯ್ಕೊಯ್ಗೆ ತಾವಿರಿಬ ಮರುಪ್ಸಿಂಗ್ನ ತೊಯ್ದೊ ಹೆಂದೊಕ್ನ ನುಂಗಾಯ್ಬಿರೋಂಗನಿ ಹಾಯ್ನ ಖಂಜೈತೆ ತರಂಜನ್ ಹಾಯ್ದಿ ತಾದನ ಅದುಮಕ್ ಲೈರಬ ಖೊಂಜೆಲ್ದುಗಿ ಮರುಮ್ದ ಖಂಗುದಬ ಊರುದಬ ಮಿಯೋಯ್ ಅಮ್ಮಗಿ ಮಮ್ಮಿನೆ ಉರಂಗದುಸೆ ತಸೆಂಗ್ನ ಹಾಯ್ರಬದ ಹಾಯ್ದಿ ನಹಾಂಗೈ ವಾರಿ ಶಾನಬಿಕಿಬ ತಂಫಾಮನಿದು ನತ್ತವ ಮಯಾಮ್ನ ಅಯ್ಕೊಯ್ ಮಯಾಮ್ಗೆ ಖ್ವಾಯ್ಗೆ ಲನ್ ಒಯ್ರಬ ಯಾಮ್ನ ಮಸಕ್ನಾಯ್ಬ ಮನಾ ಅಮ ಫಂಗ್ಲಕ್ಲಬ ಅದುಗುಂಬ ಮಿಯೋಯ್ ಅಮದು ಅಯ್ನ ಲೆಂಗ್ಸಿಲ್ಲಕಾಂದ ಕೇಸ್ಗ ಅಯ್ನ ಲೆಂಗ್ಸಿಲ್ಲಗ ಅಯ್ಕೊಯ್ಗೆ ಮರುಪ್ ಗೌರಿನಗ ವಾಯಿ ಶಾನಬಗಿ ತೊಂಗಾನ್ಮ ಮಹಾವ್ ಅಮ ಸೋಯ್ದನ ಭಾವಿರಂಗನಿ ಹಾಯ್ನ ಖಂಜೆ ಅದು ಅಸುಮ್ನಗ ಲಾಂಥೋಕ್ಸಕಿಬ ಥೌರಮ್ ಅಸಿ ನುಂಗಾಯ್ನ ಫೊಂಗ್ದೋಪಿರಕ್ಪಸಿದಿ ಅಯ್ಕೊಯ್ಗೆದಿ ನುಂಗಾಯ್ಬದ ಮುಹೇನ ಮಥೋಯ್ ಹಾಪಿಬದು ಅಯ್ನ ಥೊಯ್ ಲೆಂಗ್ಸನ್ಬಿಕಿಬ ಅಯ್ಕೊಯ್ಗೆ ಗೌರಿ ಹೌಬಂ ಅಮದಿ ತಂಫಾಮನಿ ಲುಗ್ರಾಮ್ ಅನಿಮಕ್ತ ಮರು ಬಿಜಯ್ ತೊಂಗ್ರಮ್ನ ಅಸುಮ್ನ ಹಾಯ್ಬಿರೆ ಈ ಹಾಯ್ದನ ಅಯ್ ಪೌದಂಜಗೆ
1: ಅದುಗ ಅರೋಯ್ಬದ ಅಕಾಶವಾಣಿ ಇಂಫಾಲ್ಗೆ ನಹಾರೋಲ್ಗೆ ಖೊಂಚೆಲ್ನ ಥಾಮಗಿ ಮನುಂಗ್ದ ಅಮುಕ್ತಂಗ್ ಸಂದೊಪ್ಪಿರಿಬ ಕ್ವಿಜ್ ಪ್ರೋಗ್ರಾಮ್ ಥವಾಯೌನ ತಜೆ ಕ್ವಿಜ್ ಪ್ರೋಗ್ರಾಮ್ ಸಂದೊಪ್ಪಿರಿಬ ಖುದಿಮಕ್ಪು ಥಗಚ್ಚರಿ ಹಾಯ್ನ ಥಂಬಿರಪ್ಪಗಳೇನ ಮರುಪ್ಕಿ ಸಾಂಗ್ನಬ ಚಿಠಿ ಅಸಿ ಮತಾಂಗಸ್ತ ಸೇಖೈ ಚಿಂಬಿರಲಿ
0: ಅಯ್ಕೊಯ್ಗೆ ಕ್ವಿಜ್ಗೆ ಥೌರಮ್ ಅಸಿಸು ಥೊಯ್ದೊಕ್ಪ ತೊಂಗಾನ್ಬ ಮಹಾವ್ ಪಿಬ ಥೌರಮ್ ಅಮಖಕ್ನಿ ಸಿತರಂಜನ್ ತೊಂಗಾನ್ ತೊಂಗಾನ್ಬ ಕಾಲೇಜ್ ಯೂನಿವರ್ಸಿಟಿ ಸ್ಕೂಲ್ಗೆ ಮಹಿರೋಯ್ಸಿಂಗ್ ಲೆಂಗ್ಸನ್ದನ ಮಕ್ಕೊಯ್ಗೆ ಲೈರಿಬ ಮಹೈಗೆ ಹೈ ಥೊಯ್ಸಿಂಗ್ ಥೊಯ್ಬದ ಚಾಂಗ್ಯಂಗ್ನಬಗೆ ನುಂಗಾಯ್ಬ ಮಹಾವ್ ಅಮುಖಕ್ಸು ಪಿರಿಬನೆ ಮಸಿದ ಥೊಯ್ದೊ ಹೆಂದೌನ ಅಯ್ಕೊಯ್ಗೆ ಹೌಸಿ ಹೌಸಿ ಮೈ ಪೂನನ ತೌಬಿರಿಬ ಮರು ಅಯ್ ಉಮರ್ ಎಮ್ ಕೆ ಅಮದಿ ಮರುಪ್ ಲೋರಿಂದ ಮಕ್ಕೊಯ್ ಅನಿನಸು ಮರುಪ್ನ ಸುಮ್ನ ಥಂಬಿರಕ್ಪದ ಯಾವ್ದಮಕ್ ನುಂಗಾಯ್ಬ ಫೌಜಗನಿ ಹಾಯ್ನ ಖಂಜೆ ಅಯ್ಕೊಯ್ ಲೇಪ್ತನ ತಾಬಿಯು ಮರುಪ್ ಅಯ್ಕೊಯ್ಗೆ ನಹರೋಲ್ಗೆ ಖೊಂಜೆಲ್ಗೆ ಥೌರಮ್ದ ಅನೌ ಅನೌಬ ಹಾಪಕ್ಪ ಥೌರಮ್ಸಿಂಗ್ದ ಕರಿ ಅಪಿಯನ್ಬ ಅದಗಿ ಅವಾದ್ಬ ನುಂಗಾಯ್ಬ ನುಂಗಾಯ್ತವ ಪುನಃ ಚಿಠಿ ಪಾವುಕುಂಗಿ ಕುಥಾಂಗ್ನ ಫೊಂಗ್ದೊಕ್ಪಿರೋ ಮರುಪ್ಸಿಂಗ್ಗೆ ಪಾವುಕುಂಗಿದಮ ಚಿತ್ತರಂಜನ್ ಅಮದಿ ಐ ಅಕ್ವೈನಿ ಲೈಜರಿ ದೊ ಲೇಪ್ತನ ಚಿಠಿ ಥಾಬಿರೌ ಮಥಂಗಿ ಚಿಠಿ ಪಾಕುಂದಸು ಮರುಕಿ ಚಿಠಿಬು ಖೌರಾನಂಗೈ ಜರಂಗೆ ಅನಿ ಶುಬೋಯನ ಲಖಚರಿಬ ಚಿಠಿ ಎಸಿಡಿ ಮರುಕ್ ಚಿತ್ತರಂಜನ್ ಕುಂಬಿ ಬತಾರೆ
1: ಕರಮ್ ಬಕನಾಗಿ ಚಿಠಿ ನೋ ತಜಿನಿ ಪಾಥೋಪಿರೋ
0: ಅನಿ ಶುಬೋಯನ ಲಖಚರಿಬ ಚಿಠಿ ಎಸಿಡಿ ಚಿತ್ತರಂಜನ್ ಅಕ್ವೈ ನಾರುಗಿ ಕೊಂಜೆಲ್ಗಿ ಅನೌವ ಮರುಕ್ ಒಯಗನಿ ಹೈನ ಖನ್ಜೆ ಚಿಠಿ ಪಾಕುಂಗಿ ಥೌರಂದ ಸರು ಯಾಬಿರಕ್ಪಸಿ ಥಾಬಿರಕ್ಲಿಬ ಮರುಪಸಿ ಅಕೋಯ್ ಜಮಹರಿ ದಾಸ್ ಥೌಬಾಲ್ ಕೈಥಿಲ್ ಮಖ ಸೆಕ್ಬಿ ಖುಂಗಾಂಗ್ ಮಖೋಂಗ್ದಗಿನಿ ಹೈನ ಥಂಬಿರೈ
1: ಅಕೋಯ್ ಜಮಹರಿ ದಾಸ್ ಗಾಯತ್ರಿನ ಥಂಬಿಕಿಬದನಿ ಮರುಪ್ಸಿಂಗ್ ಅಸಿಗಿ ಚಿಠಿ ಪಾಕುಂಗಿ ಥೌರಂದ ಅನೌವ ಥೆಂಗಜಬ ಮರುಪ್ನಿ ಹೈನ ಥಂಜೆಗೆ ಅದುಮೈ ನಮಕ್ ಚಿಠಿ ಥಾಬಿರಕ್ತನ ಚಿಠಿ ಪಾಕುಂಗಿ ಥೌರಂದ ಸರು ಯಾಬಿರಕ್ಪ ಮರುಪು ತಾರಾಮ್ ನೋಕ್ಚರಿ ಖುರುಂಜರಿ ಕರಿಕರಂಬ ಚಿಠಿಗಿ ವಾರುಲ್ ಇರಲಿ ವತಾಸಿ ಗಾಯತ್ರಿ
0: ಚಿಠಿ ಪಾಕುಂ ಪುಬಿರಿಬ ಮರುಪ್ ಅನಿಬು ಖುರುಂಜರಿ ಹೈನ ಥಂಬಿರೈ
1: ಮರುಪುಸು ಐ ಹಿಜಂ ಚಿತ್ತರಂಜನ್ ಅಮದಿ ಗಾಯತ್ರಿ ಸರಾಂಗ್ ಥೆಮ್ಗಿ ಮೈಕೈದಗಿ ಲೆಪ್ಚರಿಬ ಮುಫಮ್ ಅಸಿದಗಿ ಇಕಾಯ್ ಕುಣಬು ಉಚ್ಚರಿ
0: ಹೌಕಿಬ ಆಗಸ್ಟ್ ಕಿ ತಾಂಗ್ ತರಾಹುಂದೋಯ್ದ ಮಾಂಗ್ಜಿಲ್ ಥಾಕ್ರಬ ಅಥೌಬಶಿಂಗ್ದ ಹಾಯ್ನ ಥೌರಂ ಅಮ ತಾಜಹೌಯಿ ಯಾಮ್ನ ನುಂಗ್ಶಿಬ ಫೌಜಕಿ ಥೌರಂ ಲಾಂಥೋಪಿಕಿಬ ಮರುಪ್ ಗಾಯತ್ರಿ ಸರಾಂಗ್ ಥೆಮ್ ಅಮದಿ ರಾಹುಲ್ ಹಿದಂಬು ಥಾಗಚರಿ ಹೈನ ಥಂಬಿರೈ
1: ಕೊರೌಂಗ್ ನೋಂಗ್ನ ವಾಂಗ್ಬರ ಪಂಥೋಯ್ ಪಾನ್ ಮವಾಂಗಿ ಮಾಲೇಮ್ ಲೈಮನ್ ಮದೋ ಮರುಮ್ದಿ ಐಬು ಪೋಪ್ ಇಮಾಸು ಮರುಮಿ ಅದುವು ಇಮಾಲಕ್ತಗೆ ಅಥೋಬೆ ಇಮಾದಿ ಇಮಾಲೈಪಾಕ್ ಇರೈಪಾಕ್ನಿ ಹೆಬಸಿಮ ಥಂಜರಿ ಗೈತ್ರಿ ತಸಿಂಗ್ ಮಮಗ್ನಿ ಮಿಯೋಯ್ ಬೋಯ್ನ ಪೋಗ್ಲವ ಐಹಾಂಗ್ನ ಇಮಾಗಿ ಖೋಮ್ಲಾಂಗ್ ಇರಿಕ್ ಅಮಗಿ ಲಮನ್ ಫಾವ ಸಿಂಗ್ ಮಂಗಮ್ದ್ರವದಿ ಅರೆಂಬಗಿ ಮಸಕ್ನಿ ಹೈನೇ ಗೈತ್ರಿ ಇಮಾ ಪುನುಮುಕ್ತಗೆ ಅಥೋಬೆ ಹೇಳಿವ ಇಮಾಲೈಪಾಕ್ಕಿದಮಕ್ತ ನೋಂಗ್ನ ಥವಾಯ್ನ ಪೊಂಥಾ ಪೀಕ್ರಬ ಅಥೋವ ಸಿಂಗಿ ನುಮಿತ್ ಆಗಸ್ಟ್ ತರಾಹೊಂದೊಯ್ನ ಲಾಕ್ಪದ ಆಕಾಶವಾಣಿ ಇಂಫಾಲ್ಗೆ ಥೊರಮ್ ಲಂತೋಕ್ಚರಿಬ ಅಕ್ಕೊಯ್ಗೆ ಮೈಕೈದಗಿ ಅಥವಾ ಇಪಾ ಇಪುಸಿಂಗ್ ಅದುಗೆ ಮಫಮ್ದ ಅಕ್ಕೊಯ್ಸು ಇಪಾ ಇಪುಸಿಂಗ್ ಅದುಗೆ ಮಚಾನಿ ಇಮಾಲೈಪಾಕಿದಮಕ್ತ ಕರಿಮ ಖರದಂಗ್ ಓರ್ವಸ್ತವಂಗಂ ಚಗೆ ಹೈಬಗಿ ವಾಖಲೊಂದ ಮರುಪ್ ಗಾಯತ್ರಿ ಸರಾಂಗ್ ಥೆಮ್ ಅಮದಿ ರಾಹುಲ್ ಹಿದಂಗ್ ಲಾಂಥೋಕ್ಪಿಕಿಬ ಅಥೋಯ್ಬ ಥವಾಯ್ ಸಿಂಗ್ ಹೈನ ಮಿಂಥೋಂಜಬ ಥೊರಮ್ ಅಸಿ ಲಾಂಥೋಕ್ಚಬನಿ ಅಸಿಗುಂಬ ಥೊರಮ್ ಅಸಿಬು ತಾವದ ಮರುಪ್ನ ನುಂಗಾಯಿ ತಾಕ್ಪಿರಕ್ಪ ಅಮಸೂ ನುಂಗ್ಸಿಬ ಫಾವು ಹೈನ ಥಂಬಿರಕ್ಪ ಮರುಪ್ಗೆ ಮಮ್ಮಲ್ ಯಾಮ್ಲವ ವಾಹೈ ಅಸಿಗೆ ಪಾವುಖುಂ ಕರಮ್ನ ಪಾಕುಂಗರಿಗೆ ಹೇಬ ಖಂಗ್ಜದೆ ಗಾಯತ್ರಿ ಅದುಮೈನಮಕ್ ನುಂಗಾಯಿ ಹೈನ ಥಂಬಿರಕ್ಲಿಬ ಮರುಕಿ ವಾಫಮ್ ಅಸಿಮಕ್ ಗಾಯತ್ರಿಬುದಿ ಲೆಂಗ್ಸಲಗಲವಿರಿ ಅಕ್ಕೊಯ್ಗೆ ಮರುಫ್ ರಾಹುಲ್ ಹಿದಂಗಿ ಮಫಮ್ನ ಸುಂಗ್ಸೈಸೋಯ್ದನ ಪೌದಮ್ ಜಗೆ
0: ಮಖಾ ತಾವ ಮರುಫ್ಗೆ ಚಿಠಿಗೆ ವಾರೋಲ್ದ ಅಸುಮ್ನ ಮು ಫುಂಗ್ದೊಕ್ಪಿರಕ್ಲಿ
1: ತಾಸಿ
0: ಅಸಿಗುಂಬ ಮಮಲ್ ಯಾಮ್ಲವ ನುಮಿತ್ ಸಿಂಗ ಮರಿ ಲೈನವ ಥೌರಮ್ ಸಿಂಗ್ ತೋಯ್ನ ಸಂದೋಕ್ ಹಂಜನಿಂಗಿ ಹೈನ ಥಂಬಿರೈ
1: ಆಕಾಶವಾಣಿ ಇಂಫಾಲ್ನ ಇಮಾಲೈಪಾಕಿದಮಕ್ತ ಥವಾಯ್ನ ಪೊಂಥಾ ಪೀಕ್ರಬ ಇಪಾ ಇಪುಸಿಂಗ್ ಅಥೋಬಸಿಂಗ್ ಮಾಂಗ್ ಥಾಕ್ರಬಸಿಂಗ್ಬು ಕೈದಮುಂದ ಕಾವಲೈಜಿದೆ ಗಾಯತ್ರಿ ಅಸಿಗುಂಬ ಮಮಲ್ ಯಾಮ್ಲಬ ನುಮಿತ್ ಕಯಾ ಕಯಾನ ಲಾಕ್ಪ ಮತಂದ ಮಾಂಗ್ ಥಾಕ್ರಬ ಥವಾಯ್ ಸಿಂಗ್ ಅದುಗೆ ಮಫಮ್ದ ಇಕಾಯಿ ಖುಂಗ್ನಬು ಉಚ್ಚಬ ಓಯ್ನ ತೊಂಗಾನ್ ತೊಂಗಾನ್ಬ ಥೌರಂ ಪರಿಂಗ್ಸಿಂಗ್ ಸಂದುಕ್ತನ ಲಾಗ್ಲಿ ಮಖಾ ತಾರಕ್ಪ ತೊಂಗಾನ್ ತೊಂಗಾನ್ಬ ಮರುಒಯ್ಬ ನುಮಿತ್ಸಿಂಗ್ನ ಲಾಕ್ಪದ ನುಮಿತ್ ಅದುಗ ಚಾನಬ ತೊಖಾಯ್ ತೊಖಾಯ್ಬ ಥೌರಂಸಿಂಗ್ ಸಂದೋಕ್ನಬ ಸೇಮ್ ಸಾಜರಿ ಹೇಬ ವಫಮ್ ಅಸಿ ಥಂಜರಿ ಗಾಯತ್ರಿ
0: ಮರುಪ್ಕಿ ಮಖಾ ತಾವ ಚಿಠಿಗೆ ವಾರೋಲ್ದ ಅಸುಮ್ನ ಮು ಥಂಬಿರಕ್ಲಿ ಯುತ್ ನೈಟ್ ಹೈನ ಅನೌವ ಥೌರಂ ಅಮ ಹಾಪ್ಸಿನ್ಬಿರಕ್ಪ ಅಸಿ ಯಾಮ್ನ ನುಂಗಾಯ್ನ ತಾಜೈ ಅಮದಿ ಮತಂ ಅಸಿ ಖರ ಸಾಂಗ್ನ ತೌಹನಿಂಗ್ಬಗಿ ಅಪಾಂಬಸು ಫುಂದೋಕ್ಚರಿ ಹಾಯ್ರಗ ಮರುಪ್ಕಿ ಚಿಠಿ ಅಸಿ ಮತಾಂಗ್ ಅಸ್ದ ಲೋಯ್ಸಿನ್ಬಿರೈ
1: ಥೊರಮ್ ಲಾಂಥೋಕ್ಚರಿಬ ಯುನೈಟ್ಗೆ ಥೊರಮ್ ಲಾಂಥೋಕ್ಚರಿಬ ಮರುಪ್ಸಿಂಗ ಫಾವುಬ ಅದುಮಲ್ಲ ವಾಖಲ್ಲೋನ್ ಅದುಮಕ್ ಮರುಕಿ ಸಿಟಿ ಎಸ್ ಮಮ್ಮಿ ತಾರಕ್ಲೆ ಹೇಬ ತಾರೆ ಗಾಯತ್ರಿ ಥೊರಮ್ ಲಾಂಥೋಕ್ಚರಿಬ ಸಿಂಗ್ಸಿನಸು ಫಾವಜರಿಬಸಿ ತೊಂಗಾನ್ ತೊಂಗಾನ್ಬ ಮರುಪ್ಸಿಂಗ ಖನ್ಬಿರಕ್ಪ ಎಸ್ ಎಂ ಎಸ್ಗೆ ಕುಥಾಂಗ್ದ ವಾಟ್ಸಪ್ಗೆ ಕುಥಾಂಗ್ದ ಯೂಟ್ಯೂಬ್ ಲೈವ್ ಸ್ಟ್ರೀಮಿಂಗ್ಗೆ ಕುಥಾಂಗ್ದ ತೊಂಗಾನ್ ತೊಂಗಾನ್ಬ ಮರುಪ್ಸಿಂಗ ತಬಿನಿಂಗಪ್ಪ ಇಸೈ ಕಯಾ ಕಯಾ ಅಮ ಲೇಪ್ತನ ಖನ್ಬಿರಕ್ಲಿ ಅದುವು ಥೊರಮ್ ಲಾಂಥೋಕ್ಚರಿಬ ಅಕ್ಕೊಯ್ಗೆ ಮಫಮ್ದ ಫಂಗ್ಜರಿಬ ಮತಮ್ ಅಸಿ ಸುಲಗಿ ಪುಂಖಾಯ್ ಅಮಖಕ್ತಮಕ್ಕಿ ಮತಮ್ ಒಯ್ವನ ಮರಂ ಒಯ್ರಗ ಮರುಪ್ಸಿಂಗ್ಗೆ ನಿಮ್ಮದಿ ತುಂಗನ್ಬ ಗಮಜದೆ ಗಾಯತ್ರಿ ಅದನ್ನ ಅಕ್ಕೊಯ್ಗೆ ಹೌಕಿಬ ಅಗಸ್ಥ ಆದಗೆ ಹೌನ ನಹಾರುಲ್ಗೆ ಖೊಂಜಲ್ಗೆ ಥೌರಂಗೆ ಮನುಂಗ್ಸನ ಸಂದೋಕ್ಚರಲಿಬ ಯುತ್ ನಾಯ್ಟ್ ಕವ ಥೊರಮ್ ಅಸಿ ಸುಂಸೈಸೋದನ ಮತಮ್ ಸಾಂಗನಬ ಅಕ್ಕೊಯ್ಗೆ ಇಥಕ್ ಥೊಂಬಸಿಂಗ್ದ ಸುಂಸೈಸೋದನ ಪೌದಮ್ ಜಗೆ ಅದುಗಳೇನ ಯುತ್ ನಾಯ್ಟ್ಗೆ ಥೊರಮ್ದ ಮರುಪ್ಸು ಸುಂಸೈಸೋದನ ಸರು ಯಾವಿರ ಓ ಹೈಬ ವಫಮ್ ಥಂಜರಿ ಲೇಪ್ತನ ಚಿಠಿ ಇವಿರೌ ಚಿಠಿ ಪಾಕುಂಗಿ ಥೊರಮ್ದ ಸರು ಯಾಬಿಯೋ ಹೈದಿನ ಮರುಕಿ ಮಫಮ್ನ ನಿಂಗ್ಸಿಂಗ್ಜರಿ ಮಥ ಲೋಕಚರಿಬ ಚಿಠಿ ಎಸ್ಸಿ ಗೈತ್ರಿ ಸೇಂಟ್ ಪೀಟರ್ಸ್ ಸ್ಕೂಲ್ ಚಿಂಗ್ಚಿಪ್ ಮಿಜೋರಾಮ್ದಗಿ ತೊಂಗ್ರಮ್ ದೇವೇನ್ ಸಿಂಗಿ ಚಿಠಿನಿ
0: ಮರುಪ್ಗೆ ಚಿಠಿ ಫಂಗ್ಬ ಸಿತರಂಜನ್ ಅದಕ್ಕೆ ಮತ್ತೆ ನುಂಗಾಯ್ಬ ಫಾವುಸೆ ಅಕ್ಕೊಯ್ನ ನುಂಗಾಯ್ಜದವಸಿ ಚಿಠಿ ಪಾಕುಂದ ಅದುಮ್ ಸರುಕ್ ಯಾಬಿರಮ್ಲಗ ಮರುಪ್ಸಿಂಗ್ನ ಚಿಠಿಗ ಥರಕ್ಕಿದವಸಿ ಕೈದೌರಬ ನೋಗಾನಿ ಮುಂಗಿ ಮಿ ಮನಗ ಥೇಗ್ನ ಹಂಜಿಲ್ಲಕ್ಪಗಿ ಹಲಕ್ಚಿಂಗೈದ ಹಾಕ್ಮಿ ಪಾಯ್ಬ ಫಾವುಸರಿಬನಿ ಅಕ್ಕೊಯ್ಸೆ ಅದು ಅದುಮ ಚಿಠಿದು ಥಾಬಿರೌ ಮರುಪ್ ಅದುಗ ಗಸಿ ಅಮುಕ್ ನಹೋಂಗ್ನ ಮರುಪ್ಗೆ ಚಿಠಿ ಅಮ ಫಂಗ್ಬಗಿ ನುಂಗಾಯ್ಬದು ಅದುಮ ಫಾವುಸರಿ ತರಾಮ್ನ ಉಚ್ಚರಿ ಕರಿ ಫೋಂದೋಕ್ಪಿರಪ್ಪ ಚಿತ್ತರ
1: ಮರುಪ್ ಅನಿ ನುಂಗಾಯ್ರಿಕೋ
0: ꯀꯌꯥꯗ ꯅꯨꯡꯁꯤꯈ꯭ꯔꯕ ꯆꯤꯇꯔꯟꯖꯟ ꯍꯥꯏꯕꯗꯤ ꯀꯨꯏꯅ ꯆꯤꯊꯤ ꯄꯥꯎꯈꯨꯝꯗꯒ ꯊꯦꯡꯅꯔꯨꯗ꯭ꯔꯒ ꯁꯨꯃꯥꯏꯅ ꯈꯪꯉꯛꯄꯁꯤ ꯌꯥꯝ ꯂꯥꯞꯅꯔꯨꯔꯕꯒꯨꯝꯕꯅꯒ ꯑꯃꯨꯛ ꯐꯥꯎꯔꯤ. ꯅꯨꯡꯉꯥꯏꯖꯔꯤ ꯃꯔꯨꯞ ꯃꯔꯨꯞ ꯆꯤꯇꯔꯟꯖꯟ ꯑꯃꯗꯤ ꯒꯥꯏꯇ꯭ꯔꯤ ꯁꯔꯥꯡꯊꯦꯝ ꯑꯃꯗꯤ ꯅꯍꯥꯔꯣꯜꯒꯤ ꯈꯣꯟꯖꯦꯜ ꯑꯩꯈꯣꯏ ꯊꯧꯃꯤ ꯄꯨꯝꯅꯃꯛ ꯇꯦꯛꯇ ꯀꯥꯏꯗꯅ ꯅꯨꯡꯉꯥꯏꯅ ꯂꯣꯏꯅꯃꯛ ꯂꯩꯔꯤ, ꯃꯔꯨꯞꯁꯨ ꯅꯨꯡꯉꯥꯏꯔꯤꯕ ꯅꯠꯇ꯭ꯔꯥ ꯍꯥꯏꯕ ꯋꯥꯐꯝꯁꯦ ꯊꯝꯖꯒꯦ.
1: ꯃꯐꯝ ꯑꯃꯗꯤ

ಯಮ್ನಾಮ್ ಹುಯ್ದ್ರೋಮ್ದೆಗಿ ಬಿಂದಿಯಾ ಮರುಬಸಿನ ಖಂಡಿರಕ್ಲಿ ನಿಂಗೋಂಬಂ ರೂಪಚಂದ್ರಗಿ ಖೊಂಜೆಲ್ದ ರಾಜೇಂದ್ರ ಒಕ್ರಮ್ನ ಸೇರೆಂಗ್ಬ ಮಣಿಪುರಿ ಮತಮಿಸೆ ಲೀರಂ ಗದರ ಮಂಗೊಂದಶು ಮಖೋಂ ಫುಯಿರಬ ನೋಂಜುಸಿನ ಅಸುಮ್ನ ಸೇಹೌಬ ಮಣಿಪುರಿ ಮತಮಿಸೈನಿ ಆಕಾಶವಾಣಿ ಇಂಫಾಲ್ಗೆ ಗುಡ್ ಮಾರ್ನಿಂಗ್ ಮಣಿಪುರ್ಗೆ ಥೌರಂ ತಾಬಿರಿಬ ಮಯಾಂ ಪೊನ್ನುಮಕ್ಕ ತಮಿನ ನಬಗಿದಮ ಕುದೋಲ್ ತಂಜರಿ ಮಣಿಪುರಿ ಮತಮಿಸೈ.

0: ಆಕಾಶವಾಣಿ ಇಂಫಾಲ್. ಟ್ರಾಫಿಕ್ ಕಂಟ್ರೋಲ್ ಪೊಲೀಸ್ ವಿಂಗ್ ಮಣಿಪುರ್ಗೆ ಕಂಟ್ರೋಲ್ ರೂಮ್ದಗಿ ಹೌಜಿಕ್ ಫಂಗ್ವಾ ಪಾವ್ಗೆ ಮತ್ತುಂಗಿನ ಇಂಫಾಲ್ ಸಿಟಿಗೆ ಲಂಬಿ ಸಿಂಗಿ ಫಿವಂ ಟ್ರಾಫಿಕ್ ಅಪ್ಡೇಟ್ ಪಿಜರಿ ಮ್ಯಾಂ ಪುನಃ ಕಮ್ಮಿನಸಿ. ನೀತಿ ಆಯ್ಪಾ ಚುಥೆಕ್ ಮೈಕೈ ಎಸಿಗೆ ಒಯ್ನ ಪೋಸ್ಟ್ ಆಫೀಸ್ ರೋಮ್ದಗಿ ಲಾಕ್ಲೇಬ ಲಂಬಿ ಅಸಿ ಮಯೈ ಒಯ್ರಬ್ನ ಚಿಲ್ಲಿ. ವೆಸ್ಟರ್ನ್ ಗೇಟ್ ಕಂಗ್ಲಾಗಿ ಒಯ್ನ ನೀತಿ ಆಯ್ಪಾ ಚುಥೆಕ್ಲೋಮ್ದಗಿ ಲಾಕ್ಲೇಬ ಲಂಬಿ ಅಸಿ ಮಯೈ ಒಯ್ರಬ್ನ ಚಿಲ್ಲಿ. ಅದುಗ ಕೈಶಾಂಪಾ ಜಂಕ್ಷನ್ ಮೈಕೈ ಎಸಿಗೆ ಒಯ್ನದಿ ವಹೆಂಗ್ಬಮ್ ಲೇಕಾಯ್ ರೋಮ್ದಗಿ ಲಾಕ್ಲೇಬ ಅಮದಿ ಕೈಶಾಂಥೋಂಗ್ ರೋಮ್ದಗಿ ಲಾಕ್ಲೇಬ ಲಂಬಿ ಅನಿ ಅಸಿ ಮಯೈ ಒಯ್ರಬ್ನ ಚಿಲ್ಲಿ. ತೊಂಗಾನ್ಬ ಅತೋಪ ಲಂಬಿಸಿಂಗ್ದಿ ಅದುಮಕ್ ನೋರ್ಮೇನ್ ಒಯ್ನ ಚೆನ್ನರಿ. ಇಂಫಾಲ್ ಈಸ್ಟ್ಗೆ ಒಯ್ನದಿ ಅದುಮಕ್ ನೋರ್ಮೇನ್ ಒಯ್ನ ಒಯ್ರಿ. ಮತಾಂಗಸಿದ ಟ್ರಾಫಿಕ್ ಅಪ್ಡೇಟ್ ಪಿಬ ಲೊಯ್ಜರೆ. ಆಕಾಶವಾಣಿ ಇಂಫಾಲ್ ಹೌಜಿಕ್ ಮಣಿಪುರಿದ ಮರುವೊಯ್ಬ ಪಾವು ತಾಬಿರಸಿ.
1: ಆಕಾಶವಾಣಿ ಇಂಫಾಲ್ ಹೌಜಿಕ್ ಪಾವುಗೆ ಮರುವೊಯ್ಬ ಪಾವು. ಮಣಿಪುರ್ ನೆಫ್ರಾಲಜಿ ಫೋರಮ್ನ ಇಂಡಿಯನ್ ಸೊಸೈಟಿ ಆಫ್ ನೆಫ್ರಾಲಜಿ ಇಸ್ ಜೋನ್ಗ ಪುನಃ ಸಿನ್ಬ ನುಮಿತ್ ನುನಿ ಚತ್ತಗದಬ ಇಸ್ನೆಸ್ ಕೊಂಡಿಸಿಂಗ್ ಅನಿ ಕುಂತರು. ಇಂಡಿಯನ್ ಸೊಸೈಟಿ ಆಫ್ ನೆಫ್ರಾಲಜಿ ಇಸ್ ಜೋನ್ ಕಾನ್ಫರೆನ್ಸ್ ಮಸಿದಗಿ ಇಂಫಾಲ್ದ ಹೌರಗನಿ. ಕಾನ್ಫರೆನ್ಸ್ ಅಸಿಗೆ ಕುಂಸಿಗೆ ಥಿಮ್ದಿ ಕಿಡ್ನಿ ಹೆಲ್ತ್ ಫಾರ್ ಆಲ್ ಇಕ್ವಿಟೇಬಲ್ ಆ್ಯಂಡ್ ಸಸ್ಟೇನೇಬಲ್ ನೆಫ್ರಾಲಜಿ ಹಾಯ್ಬಸಿನಿ. ಮಿಫಮ್ ಮಸಿದ ಸಂಗಾಯರಿಬ ಡಾಕ್ಟರ್ ಕಯಾ ಸರುಕ್ ಯಾಗನಿ. ಸೆಕ್ಯೂರಿಟಿ ಫೋರ್ಸ್ನ ತೆಂಗ್ನೋಪಲ್ ಜಿಲ್ಲಾಗಿ ಖಾರೋ ಖುಲೇಲ್ದ ಥಿಬು ಹುಂಬಗಿ ಥಬೋ ಸತ್ತಬದ ಯುನೆಲಕ್ಕೆ ಕಡರ್ ಅಮ ಫಾರೆ ಹಾರಿ ಮಿಯೋಯ್ ಅಸಿ ಹೈರೋಕ್ತಗಿನಿ. ನ್ಯೂ ದೆಹಲಿದ ಪಾಂಗ್ತೋಕದಬ ತರಾನಿ ಪಲ್ಸುವ ಬ್ರಿಕ್ಸ್ ಮಿಫಮ್ದ ಸರುಕ್ ಯಾನಬ ರಷ್ಯಾಗೆ ರಾಷ್ಟ್ರಪತಿ ವ್ಲಾಡಿಮಿರ್ ಪುತಿನ್ ಹಸಿ ಅಯೋ ನ್ಯೂ ದೆಹಲಿದ ಥುಂಗ್ಲರೆ. ಮಹಾಕ್ಪು ಕೇಂದ್ರಗೆ ಮಪಾನ್ ಥೋರಂ ರಾಜ್ಯ ಮಂತ್ರಿ ಕೀರ್ತಿ ವರ್ಧನ್ ಸಿಂಗ್ನ ಏರ್ಪೋರ್ಟ್ ತರಾಮ್ ಓಕೆ. ಮಹಾಕಿ ಕೊಂಚತ್ ಮನುಂಗ್ದ ಶ್ರೀ ಪುತಿನ್ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಉನ್ನದನ ಲೈಬಾಕ್ ಅನಿಗೆ ಚಕುಟ್ ಥೋರಾಂಗಿ ಮತಾಂಗ್ದ ವಾರಿ ಸಾನಗನಿ. ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಜರ್ಮನಿಗೆ ಚಾನ್ಸೆಲರ್ ಫೆಡ್ರಿಕ್ ಮರ್ಟ್ಕ ವಾರಿ ಸಾನದನ ಭಾರತ್ ಅಮಿಂದಿ ಜರ್ಮನಿಗೆ ಮರಿ ಚೆಸಿಲ್ ಅನ್ನ ವಾಫಮ್ ಸಿಂಗ್ ಖನಕ್ರೆ. ಸೋಷಿಯಲ್ ಮೀಡಿಯಾದ ಥಗಲಪ ವಾರೋಲ್ ಅಮದ ಪ್ರಧಾನ ಮಂತ್ರಿ ನಾಯಿ ಲೈಬಾಕ್ ಅನಿ ಅಸಿಗೆ ಸಹಿ 35 ಹೆನ್ನ ಮರು ಮಪಾಂಗ್ ಅಯ್ನ ಲಂಕಿಯಾದ ತೆಂಬಾಂಗ್ ಪಿನ್ನದನ ಲಾಕ್ಲಿ. ಇಂಡಿಯಾ ಮೆಟೋಲಾಜಿಕಲ್ ಡಿಪಾರ್ಟ್ಮೆಂಟ್ ಹಾಯಿ ಛತ್ತೀಸ್ಗಢ ಒಡಿಶಾ ಅಮಸುಂಗ್ ಆಂಧ್ರ ಪ್ರದೇಶಕ್ಕೆ ಸಮುದ್ರ ಕೊಂಬಾನ್ಸಿಂಗ್ದ ಅಕನ್ಬ ನೋಂಗ್ ಸುಗನಿ ಹಾಯ್ನ ಒರೆಂಜ್ ಎಲರ್ಟ್ ಡಾಕ್ಟೋಕ್ರೆ. ಅರುಣಾಚಲ್ ಪ್ರದೇಶ್ ಅಸ್ಸಾಂ ಮೇಘಾಲಯ ಜರ್ಖಂಡ್ ಕೇರಳ ಮಹೋ ಮಧ್ಯಪ್ರದೇಶ ತೆಲಂಗಾನ ಉತ್ತರಾಖಂಡ್ ಬಿದರ್ಭ ನೋಂಗ್ಸು ಬೆಂಗಾಲ್ ಅಮಸುಂಗ್ ಸಿಕ್ಕಿಂದಸು ಅಕನ್ಬ ನೋಂಗ್ ಚೂರುವ ಯಾಯ್ಹಾರಿ. ಬಿಹಾರದ ಬರುವ ತುರೇಲ್ಸಿಂಗ್ ಇಮಾಯ್ ಖರ ಹಂಥರಬಸು ಇಸಿಂಗ್ ಇಸಾವುಗೆ ಫಿವಂ ಲೂನ ಲೈರಿ. ಹೌಜಿಕ್ ಫಾವುದ ರಾಜ್ಯ ಅಸಿಗೆ ತೊಂಗಾನ್ ತೊಂಗಾನ್ಬ ಜಿಲ್ಲಾ 14 ಲೈಬ ಮಿಯೋಯ್ 94 ಇಸಿಂಗ್ ಇಸಾವು ಅಸಿನ ಮರಂ ಒಯ್ದನ ಅವಾಬ ಮಾಯೋಕ್ನರಿ ಹಾಯ್ನ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವಿಭಾಗ್ನ ಹಾಯ್ರಿ. ಅಮಸುಂಗ್ ನುಪಿಗೆ ಏಷ್ಯಾ ಕಪ್ ಕ್ರಿಕೆಟ್ಗೆ ಅರಾಂಗ್ ದುಬೈದ ಸಾನಕಿವ ಅಹನ್ಬ ಸೆಮಿ ಫೈನಲ್ದ ಭಾರತ್ನ ಬಾಂಗ್ಲಾದೇಶ್ವರ ನಿಪುದ ಥೊಯ್ದನ ಫೈನಲ್ ಸಂಗ್ರೆ ಪಾವುಲಿಜರೆ.

SP ಬಾಲಸುಬ್ರಹ್ಮಣ್ಯಂ ಅಹಮದ್ ಇಲ್ಲದ ಮಂಗೇಶ್ಕರ್ ನಿಪುಣ ಸಮಿನ ಬೈಸೆ ಮತಾವಿರೆ ಮಥಂಗ್ದ ಮುಲೇಜರೆ ಮೊಹಮ್ಮದ್ ಅಜೀಜ್ ಅಮದಿ ಅಸಾ ಬೋಸ್ಲೆ ನಿಪುಣ ಸಮಿನ ಬೈಸೆ ತುಜಕೋ ಸಾಂಜ ಸವೇ.

0: ꯁꯟꯗꯣꯛꯆꯔꯤꯕ ꯊꯧꯔꯝ ꯑꯁꯤ ꯗꯤꯄꯥꯔꯠꯃꯦꯟꯠ ꯑꯣꯐ ꯑꯦꯖꯨꯀꯦꯁꯟ ꯏꯁ ꯁꯃꯒ꯭ꯔ ꯁꯤꯛꯁꯥ ꯃꯅꯤꯄꯨꯔꯒꯤ ꯃꯈꯥꯗ ꯄꯨꯊꯣꯛꯆꯕꯅꯤ ꯊꯧꯔꯝ ꯑꯁꯤ ꯗꯤꯄꯥꯔꯠꯃꯦꯟꯠ ꯑꯣꯐ ꯑꯦꯖꯨꯀꯦꯁꯟ ꯏꯁꯀꯤ ꯌꯨꯇ꯭ꯌꯨꯕ ꯆꯦꯅꯦꯜꯗꯁꯨ ꯇꯥꯕ ꯐꯪꯕꯤꯒꯅꯤ ꯉꯁꯤꯒꯤ ꯀ꯭ꯂꯥꯁ ꯑꯩꯠꯀꯤ ꯍꯤꯟꯗꯤ ꯁꯕꯖꯦꯛꯀꯤ ꯇꯥꯡꯀꯛ ꯑꯁꯤꯒ ꯃꯔꯤ ꯂꯩꯅꯕ ꯋꯥꯍꯪ ꯍꯪꯖꯔꯤ
1: ಆꯁ꯭ꯀꯥ ꯄ꯭ꯔꯁ꯭ನ ಮಾಧವಿ ಕಾ ಹೃದಯ ಪರಿವರ್ತನ್ ಪಾತ್ ಕಾ ಮೂಲ ಭಾವ ಕ್ಯಾ ಹೇ ಫಿರ್ ಸೇ ಸುನಿಯೆ ಮಾಧವಿ ಕಾ ಹೃದಯ ಪರಿವರ್ತನ್ ಪಾತ್ ಕಾ ಮೂಲ ಭಾವ ಕ್ಯಾ ಹೇ
0: ಅಚುಂಬ ಪೌಕುಂ ಪಿಬಿರಕ್ಪ

0: ಅಂಜರಿ ತಾಯೋ
1: ಅಯ್ಯ ಅದು ಮತ್ತೆ ಹೋನದೇನೆ ಏ ngai khone muna ai nungda kari hai ki ken he
0: ai kaok thok
1: re ai ngasi de haksang si yam sok thare manung ki ka da changu anga ma lik li ma lai bani ma thik ma phai khara ga pur o ai nungda hai ki bana to
0: ai do palak no hai do